0: ಯಾವ ಕ ಅವ ಸಾಹೇಬ್
1: ಯಾವ ಯಾಕೆ ನಾವ್ ಕಾಯ್ತು ಸರ್
0: ಮಾಝ ನಾವ್ ಹೇ ಅವ ಮಾಝ ನಾವ್ ರಾಧಾ ಪಣ ಮಲಾ ರಾಧಾ ಕೋಲ್ಹಾಪುರಕರ ಮಂತ್ಯಾದ ಬಗ
1: ಮಣುದೆ ಮಣುದೆ ಅಗ ಅಸಿ ಲಾಮಕಾವ ಬೇ ಅಸಿ ಜವಳ ಏಕೆ ಆ ಲಾಸ್ಟೇಸ್ ಕಶಾ ಪಾಯಿ
0: ಅವ ಸಾಹೇಬ್ ಮಾನ್ಸನ ಆಪಲ್ಯಾ ಪಾಯರಿನಸ್ ವಾಗಾವ ಬಗ ಕುಟ ತುಮಿ ಅನ್ ಕುಟ ಮಿ
1: ಅಸ ಬೋಲೂ ನಕೋಸ್ ಮಾನ್ಸ ಇತೂನ್ ತಿತೂನ್ ಸಾರ್ಕಿ ಪಣ ತುಜ ಎನ್ಯಾಚ ಕಾರಣ
0: ಸಾಹೇಬ್ ಕಸ ಸಾಂಗು ತುಮಸ್ನಿ ಆಮಲಾ ಕೋನ್ ಬಿ ವಾಲಿ ನಾಯ್ ಬಗ ಅವ ಕುನಿ ಬಿ ಯಾವ ಅನ್ ಹುಕ್ಕು ಕಾಜು ಅವ
1: ಅಗ ಅಗ ಅಸ ವೇಡ್ಯಾವಣಿ ಕಾಯ್ ಕರ್ತೇಸ್ ಆಮ್ಯ ಅಸ್ತಾನಾ ಕೋಣಾಚಿ ಚಾತಿ ಆಹೆ ತುಲಾ ತ್ರಾಸ್ ದೇಣೆಚಿ ಕೋಣ ಆಹೆ ತೋ
0: ಗಲ್ಲಿತ ಆಯ್ ತೋ ಆಮಚ ದಾದಾ ತೋ ಕಿಸ್ಸನ್ ಬವಾಲಿ ಎತ್ತಾ ಜಾತಾ ನುಸ್ತ ಛೀಡ್ ಕಾಡ್ತೋ ಶೀಳ್ ಕಾಯ್ ಮಾರ್ತೋ ಆನಿ ಸದ್ಯಾ ರಾಧಾ ಗೋಪಾಲ್ ಸನ ಕಾಡ್ಲಿಯ ತವಾಪಸ್ನ ಫಾರ್ ಮಾಜಲಾಯ್ ಮೇಲಾ
1: ಘಾಬ್ರು ನಕೋಸ್ ಘಾಬ್ರು ನಕೋಸ್ ತಡಿ ಪಾರ್ ಕರ್ತೋ ದೇಲಾ ತೋ ಕಾಯ್ ಸಮಜ್ತೋ
0: ಸಾಹೇಬ್ ಎವಡ ಕರ್ಶಿಲ ನಾ ಉಪಕಾರ ಹೊತ್ತಿಲ್ ಬಗ ಕರಿಬಾವರ್
1: ಬರ ತಿ ಜಾವು ದೆ ತ್ಯಾಚಿ ಕಾಳಜಿ ಕರು ನಕೋಸ್ ಬರ ಕೋಣ ಕೋಣ ಘರಿ ಅಸ್ತಾತ್
0: ಮಾತರಿ ಆಯ್ ಹಾಯ್ ಬಗ ಬಾಜಿ ಅನ್ನಾನ್ ಭಾವ್ ಹಾಯ್ ಪೋಡ್ ಬರ ನಾ ಮನು ಚಡ್ಲೆ ಬೋರ್ಡಾವರ್
1: ವಾ ವಾ ಕಲೆಚಿ ಸೇವಾ ಕೆಲಿಸ್ ಪಾಯ್ದೆ ಅಗ ತಮಾಷಾ ಹಿ ಆಪಲ್ಯಾ ಮಹಾರಾಷ್ಟ್ರಾಚಿ ಪರಂಪರಾ ಆಹೆ
0: ಮಂಜಿ ಸಾಹೇಬ್ ತುಮಸ್ನಿ ಲಾವಣಿ ಗೌಲನ್ ಆವಡ್ತಿ ವಟ್ಟ
1: ವಾ ವಾ ಅಗ ಗೌಳನ್ ಲಾವಣಿ ಕುಣಾಲಾ ಆವಡಣಾರ ನಾಹೀ ಪಿಡಿದಾತ್ ಆವಡ್ ಆಹೆ ತಿ ಆಮಚಿ
0: ಸಾಹೇಬ್ ಏಕ್ ಇಚ್ಛಾರ್ತಿ ಬಗಾ ಘರಾತ್ ಕುಣೀಸ್ ನಾಹೀ
1: ಆ ಮೋಠಿ ಹುಷಾರ್ ದಿಸ್ತೀಸ್ ಜರಾ ಆತಾ ಏಖಾದಿ ಫಕ್ಕರ್ ಗೌಳನ್ ಹೋದೇ